ಬೇಷಕಾವಸರ ಕಷಿ ಕಳೆದ ಫಕೂಲ ಲಹು ಕೌಲಲ್ಲಯ್ಯನಲ್ಲ ಅಲ್ಲಹು ನು ದ್ವಾಳ ಉವಾಯ್ ಅಗತ ಖಬರ ನರ್ಮ ಲ ಅಲ್ಲಹು ಕಿ ದೇಶಾಯ ತದಕ್ಕರೋ ನಸಿಯತ್ವಾಲಿ ಔ ಯಕ್ಷಾಯ ಉಯರೀಗಿ ಕಾಲ ರಬ್ಬನ ಉಯ್ ದ್ವಾಳು ಏರಬ ಜಮುಂಗ ಇನ್ನನ ಬೇಷಕ ಮುಂಗ ನ ಖಾಫು ಯರೀವು ಅಯ್ಯ ಫ್ರೋತ ಅಲೈನ ಅಗಬ ಜ್ಯಾತೇವು ಕಿಪ ಮುಂಗ್ ಬಾಂದಿ ಔ ಅಯ್ಯತ್ ಯಾದಾಚಿ ಅಗಬದ ಹದ್ನ ವಾವುಡಿ قال لا تخافا ويلا تعالى ميريغي انني بيشك زيم معكما استاسو سرا اسمعوز اورم وارا اوينما فاتياهو پس